biara wo bia no a wotime nka no wo modini na ko nko to dwani na fa seda mo twedi ampo nyankopɔ no esan se wo nkuto ana na no pay wo saseda erunti se wo to ade that's wa kwa ko du dwom na wo to ade wura fi hu na so no pay makai wo se wo so ade aseda mo tu fo no a wo modini be bia wo bia no ko nko to dwani na fa seda mo twedi ampo nyankopɔ no afen so se bia wo kwa fu bia mame no me papa no makua fo wo kwa fu mu na wa so radio na